ಒಣದ ಅಹಂಕಾರ. ಮೂಲ ರೂಪದೆಚ್ ಈ ಅಸ್ಥೂಲ್ ಅಹಂಕಾರ ಧನ ಆಶ್ರಿತ ಹೊಂದ ಜೋವನ್ ಜವಾನಿ ಸ್ವಪ್ನ ದೇ ಆಧಾರ ತೆ ಖಡಾ ಹೊಂದ ಔರ್ ಶಕ್ತಿ ಸತಾ ತಾಕತ್ ಇಸ್ ದೇ ಆಧಾರ ತೆ ಖಡಾ ಹೊಂದ ಜೋವನ್ ಧನ ಪ್ರಭ ತಾಕ ಮದ ಮೇ ಅಹನಿಸ ರಹೆ ದಿವಾನಾ ದಿನ ರಾತ್ ಪಾಗಲ್ ದಿ ತರಾಂ ಘುಮ ರಿಹ ಜೋಬನ್ ದಿ ಮಸ್ತಿ ದಿಚ್ ಧನ್ ದಿ ಮಸ್ತಿ ದಿಚ್ ಔರ್ ಸತಾ ದಿ ಮಸ್ತಿ ದಿಚ್ ಧನ್ ಜೇಬ್ ದೇ ಚೌವೆ ಯಾ ಮನ್ ದಿ ಸೋಚಣಿ ದೇ ಚೌವೆ ಜೋಬನ್ ವಂತೋವೆ ಯಾ ಜೋಬನ್ ದಿ ಚಾಹ ಮನ್ ದೇ ಚೌವೆ ಸತಾಧಾರಿ ಹೋವೆ ಯಾ ಸತಾದ ಚಿಂತನ್ ಅಂದರ್ ಚಲ್ದಾ ಹೋವೆ ದೋಹಾ ಹಾಲತಾ ಪಾಗಲ್ ಹೋ ಜಾಂದ ಸತಾ ಪಾಗಲ್ ಕರ್ ದೇಂದಿಗೆ ಸತಾದ ಚಿಂತನ್ ವಿ ಪಗಲಾ ದೇಂದ ಜೋಬನ್ ಪಾಗಲ್ ಪಂದಿ ಸೀಮಾ ತಕ್ ಲೈ ಜಾಂದ ಪರ್ ಜೋಬನ್ ದ ಚಿಂತನ್ ವಿ ಪಾಗಲ ವಾಲಿ ಹಾಲತ್ ಬಣಾಯಿ ರಖದ ಇಸೇ ತರೀಕೆ ನಾಲ್ ಧನ್ ಧನ್ ಜೇಬ್ ದೇ ಚ ಹೈ ಧನ್ ಘರ್ ದೇ ಚ ಹೈ ಯಾ ಧನ್ ಸೋಚಾ ದೇ ಚ ಹೈ ವಿಚಾರಾ ದೇ ಚ ಹೈ ಮನುಖ ತೇ ಪಾಗಲ್ ಹೋವೇಗಾ ಇಸ್ ದಾ ಬಹುತ್ ವಡ್ಡಾ ಪಾಗಲ್ಪನ್ ಧನ್ ಆಶ್ರಿತ ಹೈ ಜೋಬನ್ ಆಶ್ರಿತ ಹೈ ಔರ್ ಸತಾ ಆಶ್ರಿತ ಹೈ ತದಿ ಪಾತ್ಶಾ ಫರ್ಮಾನ್ ಕರ್ ರಹೇ ನೇ ಜೋಬನ್ ಧನ್ ಪ್ರಭ ತಾಕ ಮದ ಮೇ ಅಹನಿಸ್ ರಹೆ ದಿವಾನಾ ದಿನ ರಾತ್ ಪಾಗಲ್ ಹೋಯಾ ಫಿರದ ಇಸೇ ವಿಚ್ ಅಹಂಕಾರಿ ಅಪನೇ ಆಪನೂ ಮಹಾನ್ ಸಮಜದ ದೂಸರೇ ನೂ ತುಚ್ಛ ಸಮಜದ ಆಪಸ್ ಕೋ ದೀರಗ ಕರ ಮಾನೇ ಔರನ್ ಕೋ ಲಗ ಮಾತ್ ಮನ್ಸಾ ಬಾಚಾ ಕರ್ಮನ ಮೈ ದೇಖೆ ದೋಜಕ ಜಾತ್ ಹರೇಕ ನೂ ಛೋಟಾ ಸಮಜದ ಚಾಹೆ ಅಗಲಾ ಮಹಾನ್ ಹೋವೆ ಚಾಹೆ ಸ್ವಯಂ ತುಚ್ಛ ಹೋವೆ ಅಪನೇ ಆಪ ನೂ ಮಹಾನ್ ಸಮಜದ ಉಚ್ಚಾ ಸಮಜದ ಸಬ್ ತೋ ಉಚ್ಚಾ ಸಮಜದ ಇರಾನಿ ಸೂಫಿ ಸಂತ ಹಾಫಿಸ್ ಫರ್ಮಾನ್ ಕರ್ದೇ ನೇ ದರ ಮಹಫಿಲೇ ಕೇ ಖುರ್ಶೀದ್ ಅಂದರ್ ಶುಮಾರ್ ಜರ್ರಾಸ್ತ ಜಿಸ್ ದಿ ಮಹಫಿಲ್ ದಿಚ್ ಖುರ್ಶೀದ್ ಎ ಸೂರಜ್ ಇಕ ಜರ್ರಾ ಹೈ ಇಕ ನಿಕ್ಕಾ ಜಿಯಾ ರೇತ ದಾ ಜರ್ರಾ ಹೈ ದರ ಮಹಫಿಲೇ ಕೇ ಖುರ್ಶೀದ್ ಅಂದರ್ ಶುಮಾರ್ ಜರ್ರಾಸ್ತ ಖುದ್ ರಾ ಬಜುರ್ಗ ದೀನಮ್ ಶರ್ತೇ ಅದಬ್ ನವಾಶದ್ ಉಸ್ ಮಹಿಫಿಲ್ ದಿಚ್ ತೂ ಅಪನೇ ಆಪ ನೂ ಆಖೇ ಮೈ ವಡ್ಡಾ ಮೈ ವಡ್ಡಾ ಮೈ ಮಹಾನ್ ಆ ಜಿಥೇ ಸೂರಜ ವಿ ಇಕ ನಿಕ್ಕೇ ಜಿಯಾ ಜರ್ರೇ ವರ್ಗ ಹೈ ಇಸ್ ದೀ ವಿ ಕೋಈ ಔಕಾತ್ ನಹೀ ಪರ್ ಮನುಖ ದೀ ಭುಲ್ ಮನುಖ ದಾ ಅಜ್ಞಾನ್ ಔರ್ ಜಿತನಾ ಪ್ರಬಲ ಅಜ್ಞಾನಿ ಹೋವೇಗಾ ಉತನಾ ಅಹಂಕಾರಿ ಹೋವೇಗಾ ਇੱਕ ਉਰਦੂ ਦਾ ਮਹਾਨ ਸ਼ਾਇਰ ਇਸ ਨੂੰ ਇੱਕ ਹੋਰ ਢੰਗ ਨਾਲ ਵੀ ਬਿਆਨ ਕਰਦੇ ਨੇ ਇਲਮ ਕੇ ਜਹੂਲ ਸੇ ਬਿਹਤਰ ਹੈ ਜਹੂਲ ਕਾ ਇਲਮ ਮੈਨੇ ਇਹ ਦਰਸ ਪਾਇਆ ਆਪਣੀ ਬਸੀਰਤ ਸੇ ਗਿਆਨ ਦੀ ਮੂਰਖਤਾ ਦੇ ਨਾਲੋਂ ਬਿਹਤਰ ਹੈ ਮੂਰਖਤਾ ਦਾ ਗਿਆਨ ਇਲਮ ਦੀ ਜਹਾਲਤ ਨਾਲੋਂ ਚੰਗਾ ਹੈ ਜਹਾਲਤ ਦਾ ਇਲਮ ਅਗਰ ਥੋੜਾ ਬਹੁਤ ਕੁਛ ਸਮਝਿਆ ਆਲਮ ਹੋਇਆ ਹੈ ਵਿਦਵਾਨ ਹੋਇਆ ਹੈ ਔਰ ਕਈ ਗੁਣਾ ਉਸ ਤੋਂ ਵੱਧ ਅਹੰਕਾਰ ਨਾਲ ਭਰ ਗਿਆ ਤਾਂ ਅਹੰਕਾਰ